ಇರುವಾಲ್ ಶಾಂತವ ಪ್ರಸಾದ ಆದರೂಪೆ ಅನಾದ ಮುಹೂರ್ತೆ ಅಜೋನ ಪುರುಖೆ ಅಪಾರು ಸರ್ವಮಾನ ತ್ರಿಮಾನ ದೇವ ಅಪೇವಾ ನಿಯುಂದಾರು ಸರ್ವಪಾಲಕ ಸರ್ವಕಾಲಕ ಸರ್ವಕೋಪನ ಕಾಲ ಜತ್ರ ತತ್ತರ ಬಿರ್ಹಾರ್ ಹಿ ಅವತು ಹುತರು ಪ್ರಸಾಲ

ಚರ್ಪರಿಶಾಂತವೇ ಪ್ರಸಾದ ಸರ್ವಂ ಹಂತ ಸರ್ವಂ ಗಂತ ಸರ್ವಂ ಖ್ಯಾತ ಸರ್ವಂ ಜ್ಞಾತ ಸರ್ವಂ ಹರ್ತ ಸರ್ವಂ ಕರ್ತ ಸರ್ವಂ ಪ್ರಾಣಂ ಸರ್ವಂ ತ್ರಾಣಂ ಸರ್ವಂ ಕರ್ಮಂ ಸರ್ವಂ ತರ್ಮಂ ಸರ್ವಂ ಜುಂಕ್ತ ಸರ್ವಂ ಮುಕ್ತ ರಸಾವಲ ಶಾಂತವೇ ಪ್ರಸಾದ ನಮೋ ನರ್ಕ ನಾಶೇ ಸದೈವಂ ಪ್ರಕಾಶೇ ಅನಂಗಂ ಸ್ವರೂಪೇ ಅಪಂಗಂ ವಿಭೂತೇ ಪ್ರಮಾಥಂ ಪ್ರಮಾಥೇ ಸದಾ ಸರ್ವಸಾಧೇ ಅಗಾಧ ಸ್ವರೂಪೇ ನಿರ್ಬಾಧ ವಿಭೂತೇ ಅನಂಗಿ ನಾಮೇ ತ್ರಿಪಂಗೀ ತ್ರಿಕಾಮೇ